0: ಕಾರ್ಯಕ್ರಮದ ಮುದೆ ಅಟಾಯಿ ಹತಲಿ ಹೈ ವೇಹಸ ನಿವರ್ಣ ರಿದ್ಮಯ www.livefm.lk
1: FM.LK

ಓಡಾ ಕರುವಲಿ ಗಹಿಲಿ ಹೆಂಗಿಲ್ಲ ಗಹಿಲಿ ಲಂಗಟೇನ ಕಂಗಿಂದಲ ಗಹಿಲಿ ಮಗೆ ಅಮ್ಮೋ ಏ ಕಾಲೆ ಮತಗದ ಮೇ ಸಾತ್ತೆ ಮಿನಿಸ್ತು ಉಡದಿಹ ಉಡ ಬರಾಗನ ಗಿಲ್ಲ ಗಲ್ಬುಂಬದ ಹ್ಯಾಪಿನ ರೆಂಡಿ.

0: ಬಹುನಟ ರಾಜರಟಟ ಸಿಂಕಡಗಲಟ www.liveFM.lk
1: ಲಂಕಾವೆ ವಿಲಾವಿಂಗ್
2: Live FM